ಅವಶ್ಯ ಶೋರಿ ಮನನ ಮನನ ಮನನ ಸರವರು ಸೈದು ಓಲ್ ಅವರ್ ದಿ ಲಿಸ್ನರ್ ಲಕ್ಷ ಸೈದು ನೆಕ್ಸ್ಟ್ ಕೋಶನ ದೇ ಪ್ರೋಗ್ರಾಮ್ ಸೈದು ಸೋರು ಸರವೆ ಕರೆಚಾರ್ ತಕೆ ಮ ಗುಶಿ ವರ್ ಪ್ರದೇ ಕನ ತಮ್ಮ ಯೋಗಾನರ ಸರವರು ಸ್ಥಾನಿ ಬೋಕಿ ಸೇ ಮಸಾಲೆ ದೇ ತಶೀರ್ ಕವಿ ಅದರ ತವೆ ಕನ ಚೇಮಿಜೋ ನಿಯೋ ದಾಸೆವಾ ನಿಕದಾ ಸೇವಾ ಅಮೀರ್ ಪ್ಲೋನ್ ಕೈದಾ ಸೇವಾ ಅಲ್ಯಾ ತೇನೆ ಲಾವದೆ ಪ್ಲೋನ್ ಕೆನ ಮೆ ದಾಖ ಬರಾ ರದಲೆ ಯೋದಾ ಕಿ ಸೇ ಮೋ ಸೇ ದರ ತಕೆ ಕನ ಸೈದು ಕವೆ ಚನಾ ನಾನಾ ನಾನಾ ಪ್ರೋಗ್ರಾಮ್ ಸೇ ಕಿಮ್ ದೇ ಕನ ಮಕ್ಷ ಬಿ ಕನ ಅಬಿ ಅಬಿಲ್ ಕುಲ ಮಕ್ಷ ಪ್ರೋಗ್ರಾಮ್ ದರ ಸಬಿ ಕನ

ನೋಡ್ತಾ ಊರು ಯಾರು ದಿಂಕೆ ಲಿಸ್ನರ್ ಅವರು ದಿಂಕೆ ಟೋಕೆ ಟಕಾರೆ ಓ ದೇ ಸರ ಸರ ಸಾಂಗ್ ಸಾಂಗ್ ಘಾನೆ.

ಗಾನ ಓಡ್ಸಕನ ಫ್ಯೂಚರ್ ಮಿಸ್ಟರ್ ಆಯುಷ್ಮಾ ಪ್ರಾಡಕ್ಟ್ ಪಚಾರ ಆಯುಷ್ಮಾ ಪ್ರಾಡಕ್ಟ್ ಓದಿರ್ಗೆ ಆಯ್ತು ಗೊತ್ತಾಗ ದಿ ಪ್ರೋಗ್ರಾಮ್ ಸೋ ಸರ ಸವಾಲ್ ನೋಡ್ಕೆ ಚೆಮ್ಮತೌದೆ ಏನಿ ಏನಿ ಅಂತೆ ಕಿಮಾದೆ ಪ್ರೋಗ್ರಾಮ್ ಸ್ಟಾರ್ಟ್ ಕಿಮ್ ಆಗಾಜ್ ಮಕ್ಕಳ ಆಗಿಸೆ ಪೆಲಾ ಪೆಲಾ ಕಾಲ್ ಉಚಾರು ತಕಡಾಯಿ ಓ ಮೆಸೇಜ್ ಬರ್ ಹಾ ಉತ್ತರ ತವೆಲ ಸೆಚೆ ಮೆಸೇಜ್ ಉಚಾರು ತಕಡಾಯಿ ದದ್ ವಾಚ್ ಕಿಮ್ ನಿಗನ ಸವಾಲ್ ವಿ ಕಿಮ್ ಓ ದ ರೆಗ್ಯುಲರ್ ಲಿಸನರ್ ದಿ ಆಗೆ ಮೋ ತಪಾ ತಗೊಳಗೆ ಗನ ಚರಾಗ ಉಚಾಲ್ ಕಡಾಯಿ ವಾಹಾ ಮೆಸೇಜ್ ವಾಹಾ ಕಾಲ್ ಸಿಕ್ಕಿಮ್ ನಿಗನ ದಾವ್ ತುಸ ಅನಿಯರ್ ಸಿಕ್ಕಿಮ್ ನಿಗನ

ಎರಡು ಮೇಲ್ಗುರುನ ಜಿಮ್ ಹಸಿರುವಚಿ ಡಿಡಿಕೇಟ್ ತವಿಟ್ಟು ಎರಡು ಮೇಲ್ಗುರು ದಸ್ಪಿನ್ ಸಹಾರದಿ ದಂದೆ ರಾಖ ದಸ್ಪಿನ್ ಸಹಾರದಿ ದಂದೆ ರಾಖ ಅದಮ್ಮ ದಿಗಾರ್ ದಿ ದನ್ ಹೊರ್ ಸಡೆ ಕವಿನ ವೈ ವೈ ವೈ ವೈ ಮನನ ಶುಕ್ರಿಯಾ ಮನನ ಬೆಹದ ಬೆಹದ ಮನನ ಶುಕ್ರಿಯಾ ಬಚ್ಚಾಗಿನ ರೀನ್ ವಾಬಾಯಿ ವಾಬಾಯಿ ದಗನ ಗಾನ ಚೇರ್ತನ ಅರ್ಮಿಂದ ಡೇರಿ ಖ್ವಾಶೆ ಮನನ ಶುಕ್ರಿಯಾ ರೋಹಿನ್ ಖುರೇನ ಯೋ ಜಹಾನ್ ಮನನ ಶುಕ್ರಿಯಾ ಸಲಾಮ್ ಸರಂಗಿ ಸೈ ಬಾಯಿ ಆಸ್ಮಾ ಯೋಂದೆ ಕರಕನ ಹೇರಿ ಜುತ ಮನ ಆಸ್ಮಾ ಹೊರಗೆ ಯೋ ಜಹಾನ್ ಮನ ಸಲಾಮ್ ಅಲೈಕುಮ್ ಡಿ ಬಾಯಿ ಸೀಮಾ ತವಡಿಯಾ ದೇ ಪರಿನೆ ಎಷ್ಟೆ ಮುಂಗಾ ಮೋಜ್ ಮಸ್ತಿ ಶೋ ಮೇ ತಿನ್ನೋ ಶೋ ಮೇ ಅರ್ವೆ ತಲಿ ಎದ್ದು ಕಸದಲ್ಲಿ ಕೇಳಿದಿ ಫಾತ್ಮಾ ಓ ನಾದ್ಯಾ ಓ ಸಾನಿಯಾ ಓ ಹಯಾಬ್ ಜಾನಿ ಖೇಳ್ತಾ ಸಲಮಿನ ವರ್ಕ ವಾಲಿಕುಮ್ ಸಲಾಮ್ ಹೇರ ಶೋ ತಮನ್ನ

ಕೈ ಸರಿ ಹಠಕ್ಕ ಅಂಬೀರ್ ಕಿಲಿ ಕರಕ್ನ ಅಕ್ಸರ್ ಚಿಕ್ಕಲವಾದ ಜೀವನ ಸಂಶೋಧನ ಜಮಾ ಬೇಬಚೋದಲ್ಲಿ ಮಾಡೇರಿ ಜಿಯಾತ್ ಮುಖ್ತಲಿಫ್ ಕಿಸಮ್ ಕೈ ಕ್ರೀಮ್ ಇಸ್ತೇಮಾಲ್ ಗಾಡ್ ಮಾತೈ ಬಿಹಿ ರಿಸಲ್ಟ್ ನ ಶುಮಿಲ ಯಾವ ರಸ್ಕರ ಕ್ರೀಡಿಯೋ ಬನ್ನಿ ಎಕ್ರಾಮ್ ನ ಲಾ ಪ್ರೋಗ್ರಾಮ್ ಆವರಿದು ಇಸ್ಮಾ ಕ್ರಿ ಕ್ರೀಮ್ ಹಾಲೆ ಸರೈ ಹಬ್ಬರೆ ಕವಲಿ ನಮಾ ಹಮ್ ಅರುಸ ಶಾಪಿಂಗ್ ಸೆಂಟರ್ ನ ಇಸ್ಮಾ ಕ್ರಿ ಕ್ರೀಮ್ ರಾವಲ್ ಮಾಶಾ ಯಾವ ಹಫ್ತಾ ಇಸ್ತೇಮಾಲ್ ಸರ ಜಮಾ ಪೇ ನರ್ಮಿ ಸಫಾ ಅಹಿಸ್ತಾಶ್ವೇ ಅಜಮಾ ಅವಾಜ ಸೋಖ ಹಮ ಚರ್ದ ಚರ್ದ ಅವರಿ ಯೋಜನೆ ಜರೂರ್ ಇಸ್ಮಾ ಕ್ರಿ ಕ್ರೀಮ್ ಇಸ್ತೇಮಾಲ್ ಗೈ ಇಸ್ಮಾ ಕ್ರಿ ಕ್ರೀಮ್ ಪೇ ಚೌದಲಿ ನ ಇಲವಾ ಬದನ್ ನದಿ ಹರಶ್ವಿ ಎಸ್ತಸ ಬದನ್ ಉರ್ಸರವ ಸೂಜಿ ಯಮುಷ್ಮಾನ್ ಪಿಂಪರ್ ದೇವಾಜಿ ರೇಷಿ ದ್ರಾಶಿ ದೊಟ್ಟೋಡು ಮಾಸ್ಕ್ ಲೋಕೆ ಜಬರ್